0: ಮೊದಲೇ ಮೊದ್ದೆ ಪಶುವ
1: ಫುಲೈ ಭುವನಿ ಫುಲೆ ಕೊಚಿ ಫುಲ್ಹರು ಕು ಮಾಧಮ ಪರಾಗ ಇಕ್ಲಿಯೇ ಮಾ ಯೋ ಪಾಪಿ ಸಮಾಧ